ಓಕೆ ಜಿ, ದಿನೇಲವಾ ನೆಕ್ಸ್ಟ್ ಚಿಕ್ಕಮ್ಮ ಗನಂದ ಜಿ ದ ಉಮರ್ ದೌದ್ ಫಾರ್ ಪರಮೇಶ್ ಮಂದಿರ ಸಹ ಇದಾವ ಅವರೇ ಜಿ ದೊ ಸರ್ದಾರ್ ಅಲಿ ಟಕ್ಕರ್ ಅವಾಜ್ ನೋದಾಗ ಗನರಸ ರವಾ ಅವರೇ ಸಿ ವಿ ಆರ್ ಎಸ್ ನೂರ್ ಫಾರ್ಮೇಶನ್ ಪರಕೋಸ್.

ಜೀನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ ರೈಸ್ ಆಫ್ ಎಸ್ ವಾಶ್ ಆ ದಿಮಿಶ್ ಮಾರ್ಕೆಟ್ ಕ್ಷೆ ಮಿಲಾವಿಶ್ ಕಂಚಿ ತುಸಿ ಮಖ್ತ ಎಕ್ಸ್ಟ್ರಾ ಖುಶಲಾ ಬ್ಯೂಟಿ ವೇರ್ ಕೆ ವಿಸಿ ಅಕ್ಸರ್ ಸಮಿಟ ರುಣಾ ಜಿ ಸಬೇನೆ ಚಿ ಘಿಶಿ ಕನ ಸುಕ್ ಸ್ಕೂಲ್ ತಸಿ ಸುಕ್ ಕಾಲೇಜ್ ತಸಿ ಸುಕ್ ದೆದಿನ ಲವಜ್ ಮಂದ್ರ ಸು ತಸಿ ಯಾ ದೆದಿನ ಲವಜ್ ಸುಕ್ ಡ್ಯೂಟಿ ತಸಿ ಸಿ ನೋಟೇಷನ್ ಆ ರೈಸ್ ಫೇಸ್ ವಾಶ್ ತರ ಖಪಲ ಮಖ್ ವಿಜೆ ತರ ತಜಬ ವಿಜಿ ಅವ ದೆ ತುಸಿ ಮಖ್ತ ಬ ಎಕ್ಸ್ಟ್ರಾ ಖುಶಲಾ ಮಿಲಾವಿಶಿ ಸೈದ ವಿಜಿ ಎಕ್ಸ್ಟ್ರಕ್ಚರ್ ಅಬ ಹಮಿ ಲೇವಿಶಿ ದಿತು ಸಮಖ ಬತರೋ ತಜಾವಿಜ್ ಯು ಫ್ರೆಶ್ ಫ್ರೆಶ್ ವಲಗಿ ಗನಸಿ ನಿಬೆ ಖಲಕ ದರ್ತು ವಿಚ ಯಾ ಯಾ ಲಕಾ ದಮಖ ದಿದು ಮರ ತಜಾ ವಲೆ ಸಿ ಯವೆ ತೇಚ ಗುರು ದಮೆ ನಜ್ಮಾನ್ ಬಿ ವಲೆ ಸಿ ನ್ಯೂಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ರೈಸ್ ಫೇಸ್ ವಾಶ್ ಮಿಸ್ ಮಲಕಡೆ ದಖ ಸಿ ನ್ಯೂಟೆನ್ಷನ್ ನಮ ಗುರು ಯುದು ಸುತೆ ಸಿ ಬಿತ ವಿಯಾ ಚಿ ದಮೆ ನ್ಯೂಟೆನ್ಷನ್ ರೈಸ್ ಫೇಸ್ ವಾಶ್ ಮಿಸ್ ಮಲಕಡೆ ದಾ ದಾ ದಾ ಗಿ ಬರಕಾತ್ ಚಿ ಚಿ ದಮೊ ಮಖ ದಸ ಕುಶ ಲಕಡೆ ದಾ ಸಿ ಬರ ಬರಕಡೆ ದಾ ಸಿ پخې په وجه باندې چې کې ما دوه کنه د دې مخ مخته ذاته زاله کې چې د چا مخړواله کې د دین له وجه وړې وړې دانې دي پیسې نو ټینشن کاسمیټکس او پاکستان رایس فیس واش روخ لیزی په ویله غوې نو بیا ورته چې نزمان وي الکه د رایس فیس واش کوم دې کنه سې ډېر خوشاله ده خاص او که چا ته پته نه لګی چې ګنج ګور د رایس فیس واش ته نو زه ساده پښتو کې دوم چې د وری شو چې کوم فیس واش ته نو ټینشن کې نو ټینشن د مشک خپل نمبر ده خاصي نو ټینشن کاسمیټکس او پاکستان دې چې کوم د وری شو فیس واش ته پنګرزه کې ورته رایس یې خبرې جوړ ده ها چا ولو ته سي نو د رایس کوم فیس واش ته دای استعمال کې سي د تاسو مخ وړې وړې د نیمو سره لری شي مخ متزايو فريش وي سي او مخ مو بخموار خشي ها او ور بشي ټیک ته سي

ಗುಲು ಸಾಸ ಪಶೇಗರಿಕೆ ಜಿಮಿಂಗ ವಾಸ ಬಿಡಿಸಿ ನೋಟೆನ್ಷನ್ ಪ್ರೊಡಕ್ಟ್ಸ್ ಹಮಿಸ್ ಅವೈಲೇಬಲ್ ದಿಡಿ ನಮ್ಮ ನರಹಸಿ ಮತ್ತು ಲಾಭಿ ದಿಮಿಶ್ ಆವಾಸ್ ಬಿಡಿಸಿ ಪಶೇಗರಿಕೆ ನೋಟೆನ್ಷನ್ ಕಾಸ್ಮೆಟಿಕ್ಸ್ ಬಗ್ಸಾನ್ ಶಿಂಪೂ ನೋಟೆನ್ಷನ್ ಹೇರ್ ಆಯಿಲ್ ನೋಟೆನ್ಷನ್ ಹರ್ಬಲ್ ಆಯಿಲ್ ನೋಟೆನ್ಷನ್ ಬ್ಯೂಟಿ ಕ್ರೀಮ್ ಫಾರ್ಮುಲ ಕ್ರೀಮ್ ಗೋಲ್ಡ್ ಕ್ರೀಮ್ ದ ನೋಟೆನ್ಷನ್ ತಮಾಮ್ ಪ್ರೊಡಕ್ಟ್ಸ್ ಹಮಿಸಿ ನಮ್ಮ ವಿಶ್ವ ನೋಟೆನ್ಷನ್ ಮತ್ತು ಉಲಾ ದರ್ಶಕ ನಜ್ಮಾನ್ ಭಾಯಿ ತಾತ ಸಲಾಂ ವಾಲೈಕಮ್ ಸಲಾಂ ಡೇರ ಮನ್ ಅಸ್ಸಲಾಮು ಅಲೈಕುಮ್ ویلکم بھائی جان سنگے بھائی جان قسم سے بےصبری سے انتظار کیا آپ کو بھائی آج آپ نے میری فرمائش پوری نہیں کیا لیکن کوئی بات نہیں میں ناراض نہیں ہوں آپ کی مجبوری تھی سبانور بچھنی بالکل ڈیرے منن سی سید رحمان بیٹھنے سے خوشحال شی کے درمن شی عزت من شی دگل نظر منگل ارمان اچھے تے دی مش آواز ہو سی پروگرام خوش ہوئے ڈیرے ڈیرے منن سی خوشحال شی کے درمن شی خان دو مین ڈیرے منن سی اچھے جی دین لواسی اور دن کو نو ٹینشن بیوٹی کریم کم از ما خور مسئلے دے جی کم زما اور مسئلے دے دو سکن خولے سبے نزبان وی سکن مسئلے دے رتے جی سکن مچ گم دے کنا مخ مڑی جی گم دے کنا ڈیرے چوت خراب سلا دا ببر شوی دے سی یاد دین لواسی

ಇತ್ತಲ್ದಿ ಅದೋ ಮಯಾರ ವತಂತ ರಾಶ ಬವರ ದೇವಶಲ್ಲೆ ವನೆ ದರ್ಪ ಶಿಶು ಮಯಾರ ನೊಬೆಲ್ ಕಲ್ಚಿ ಜರ್ವಥಾನ ಜಿಸೆ ದಿಮೇಶ ಮೇನ್ ಡಿಸ್ಟ್ರಿಬ್ಯೂಟರ್ ದೇಹಸಿ ಕಮ್ ದುಕಾನ್ದಾರ್ ರೂಡ್ ಸರ ದಿಮೇಶ ನೊಟೆನ್ಷನ್ ಪ್ರೊಡಕ್ಟ್ಸ್ ಶಾರ್ಟ್ಶಿ ವಿಸಿ ಜರ್ವಥಾನ ಜಿಸೆ ತವೆ ತಿಳಿಸಿ ಮನ್ಸೂರ್ ಜನ ಸ್ಟೋರ್ ಸದಾ ಮಾರ್ಕೆಟ್ ಯಾ ರಂಜಾನ್ ಮಾರ್ಕೆಟ್ ಜಿ ದುಕಾನ್ ನಂಬರ್ ತೀನ್ ಚಾರ ತವೆ ತಿಳಿಸಿ ನೊಟೆನ್ಷನ್ ಪ್ರೊಡಕ್ಟ್ಸ್ ತೇನ ರಗಸಲೇಶಿ ಅವರ ಇಸಿ ಮಲವಲೇಶಿ ಹಾಡಿರ ಮನ್ನಿಸಿ ಅವ್ರ ಬ್ಯಾಹ ಕಾಸರ ನಮ್ಮ ಲೇಶಿ ಮಾತ ಬಿಲ್ಕುಲ್ ಕಾಲಕ ವಲೇಶಿ ಸಿಫರ್ 313-785-84 ಸಿಫರ್ 313-785-84 ಮುತ ಕಾಲಕ ವಲೇಶಿ ಮುತ ಹುವೇಲೇಶಿ ನಜ್ಮಾನ್ ವೈ ಅಲ್ತ ಚುಕುಮ್ದಕ್ಕೆ ನನ್ನ ಮಿಲೋ ವಿದಲಿಸಿ ಮತ ಫಲನೆ ಪ್ರೊಡಕ್ಟ್ಸ್ ಪುಚಾರ ದಿಸಿ ಆ ಚಿಕ್ಕ ನಮಸ್ತರ ಅವೈಲೇಬಲ್ ಇಸಿ ಅದಾಗ ಹಲಕುಲ ಬೋವರ್ಕು ಮಟಿಗಿದೆ ಚಮತ ವೇಲೇಶ ಸಿಫರ್ 963-511-488 ಬಿಲ್ಕುಲ್ ಕಾಲಕ ವಲೇಶ ನೋ ಗುರ್ಬಲ್ ಕಲರ್ಜಿ ಸುಗ್ದಿರ ಸರ್ ಅದೇ ಕಮ್ ಸೇನದಿ ಅಸ್ಸಲಾಮು ಅಲೈಕುಮ್ ಶೈಮ ಅಖ್ತರ್ ಜುಮಾನೆ ರೋರ ತಸನಂಗಿ ಶೈ ಜೋಡಿ ಬರೋ ಬಾರಿ ಬಿಲ್ಕುಲ್ ಶೈ ಜಿ ಅಲ್ಹಮ್ದುಲಿಲ್ಲಾ ಜಿ ಸುಮ್ ಅಲ್ಹಮ್ದುಲಿಲ್ಲಾ ತೋ ವಕ್ತು ನಮಿ ಸಜೂನ ಶೇದಿ ನನ್ನ ಬಾಸ್ ಇತ ಶಬೇಕೇನ ದಾ ಗುರ ದಾ ಘಟ ಖಬರ್ ದಜಿ ಇನ್ಸಾನ್ ಪಲ ಸುನು ಪಪ್ ಶು ಮಂದಿ ರೂಹ್ ಮೂಟ್ವಿ ದಿನ ಬಲ ಘಟ ಖಬರ್ ನನಿಷ್ಟ ಅಖ್ತರ್ ಜಮಾನ ಅಖ್ತರ್ ಜಮಾನ ಬೈ ಗಾನ ಮೇಲೆವಾ ಟೂಲ್ ಗಾನೆ ಸರ ಜಡೋರು ಗೊಲೆ ಗಾನ ಚಪಾತಿ ಶುರು ಯಾರಕ ಗಾನ ವಾಯ್ಚು ವಾಯಕನಿ ಬಾಯ್ ಬಾಯ್ ದರ್ಸರ ಕೋಮ್ ಅಕ್ಕನ ಬೇ ಕಾಲ್ ಕಟ್ಕೊಂಡ್ ದರ್ಪಸಿ ಜಬ ಸೈದ ತಾಸರ ಚಿಕ್ಕಮ್ ನಿಕ್ಕಿಶಿ ಜಡಿನ ಮನ ನಶತ್ ದ್ವಾ ಸಲಾಮ್ ಲಶಿ ವಾಲೇಕುಮ್ ಸಲಾಮ್ ಡಿನ ಮನ ಖುಷಾಲ ಶಿಕ್ ದರ್ಮನ್ ಶಿವ ಜಬರ್ ತಮ ಮನ್ಸಿ ಸಂದರ ರತವ ಇವೆ ಅವಾಜ್ ದಿನ ಸಿಯ ಖುದಾಯ ಲೈವ್ ಶೋ ಲೈವ್ ಪ್ರೋಗ್ರಾಮ್ ನೊಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ನೊಟೆನ್ಷನ್ ಎಕ್ಸ್ಟ್ರಾ ಹೇರ್ ರಿಮೂವರ್ ಸ್ಪ್ರಿಹಮ್ ಜಮಂಗ ಮೇಲೆ ವಿಶೇಷಿ ಸುವೆಲಕುಲ್ಲು ಯೂಸ್ಕವಲೇಶಿ ದೋ ಜಿಸ್ಮ ಗೇರ್ ಜರೂರಿ ಬಿಖ್ತಾನ ದು ಬರಸಿ ನೊಟೆನ್ಷನ್ ಎಕ್ಸ್ಟ್ರಾ ಹೇರ್ ರಿಮೂವರ್ ಸ್ಪ್ರಿಹಮ್ ಮೇಲೆ ವಿಶೇಷಿ ದಿನೇ ಲವಾಸಿ ನೊಟೆನ್ಷನ್ ಬ್ಯೂಟಿ ಸೋಪ್ ಅಚಿಕಮ್ಮ ದಿಮಿಷ ಸಬ್ಬುನ್ ದಿಜಿ ಅಹಂ ರವಡಲಿಶಿ ಪಾಕಿಸ್ತಾನ ಬ್ಯೂಟಿ ಸೋಫಾ ಶಾಕ ಲಗಾದಿ ಮೇನೆ ಓಸ್ ಕಿ ತಬ್ಕೋ ಮರ್ಶಿದ್ ಜಿಸ್ಮೇ ಲೇಖತಾ ಕಿ ಮೊಹಬ್ಬತ್ ಸಚ್ ಹೋ ತು ಮಿಲ್ ಜಾತಿ ಹೈ.

0: ಓಕೆ ಜೀಶಾ, ಓಕೆ ರತವ್, ಸಿಚನ್ ಟೆನ್ಷನ್ ಪ್ರೊಡಕ್ಷನ್ ಮಯಾದ ಓಯ್ ಹಾಯ್ ಮಕ್ಕೆ ವಯಸ್ಸು ನನ್ನ ಯೋ ಪ್ರೊ ಟೆನ್ಷನ್ ಹೋಯ್ಯಾದ ವಹಿ ಕ್ಯಾನ ಟೆನ್ಷನ್ ಹೋಯ್ಯಾದ ವಹಿ ಹಾ ಹಾ ಯವಡಿಕ್ಯ ದೀಪಲಂ ರಾವಾಡ ರಾವಾಡ ಯವಡಿಕ್ಯ ದೀಪ. ಓಕೆ ಜೀ, ಅಸ್ಸಲಾಮು ಅಲೈಕುಮ್.
1: ವಅಲೈಕುಮ್ ಅಸ್ಸಲಾಮ್ ವರಹಮತುಲ್ಲಾಹಿ ವಬರಕಾತುಹು. ವೈಚಿ ತೇರೆ ಕಮಿ ಭೀ ಹೈ, ತೇರಾ ಎಹ್ಸಾಸ್ ಭೀ ಹೈ.
0: ಹಾಂ ಹಾಂ ಜೀ ಜೀ. ಹಲೋ
1: ಜೀ,
0: ಜೀ ಆವಾಜ್ ರಹಾ ಜೀ ಜೀ.
1: ಹಾಂ, ತೇರೆ ಕಮಿ ಭೀ ಹೈ, ತೇರಾ ಎಹ್ಸಾಸ್ ಭೀ ಹೈ, ತೂ ದೂರ್ ಭೀ ಹೈ ಮುಝ್ಸೆ ಔರ್ ಪಾಸ್ ಭೀ ಹೈ.
0: ಹಾಂ ಹಾಂ
1: ತೇರೆ ಕಮಿ ಭೀ ಹೈ, ತೇರಾ ಎಹ್ಸಾಸ್ ಭೀ ಹೈ, ತೂ ದೂರ್ ಭೀ ಹೈ ಮುಝ್ಸೆ ಔರ್ ಪಾಸ್ ಭೀ ಹೈ. ಖುದಾ ನೇ ಯೂ ನವಾಜಾ ಹೈ ತೇರೆ ದೋಸ್ತಿ ಸೆ.
0: ಹಾಂ ಹಾಂ
1: ಖುದಾ ನೇ ಯೂ ನವಾಜಾ ಹೈ ತೇರೆ ದೋಸ್ತಿ ಸೆ, ಖುದಾ ಕಾ ಶುಕ್ರ ಭೀ ಹೈ ಔರ್ ಖುದ್ ಪರ ನಾಜ್ ಭೀ ಹೈ.
0: ವಾಹ್ ವಾಹ್ ವಾಹ್, ಬಡೇ ಅರ್ಹಾ.
1: ಹಾಂ, ವೈಸೆ ತೂ ದುನಿಯಾ ಮೇ ಬಹುತ್ ಸೆ ದೋಸ್ತ ಹೈ ಮಗರ್.
0: ಹಾಂ ಹಾಂ
1: ವೈಸೆ ತೂ ದುನಿಯಾ ಮೇ ಬಹುತ್ ಸೆ ದೋಸ್ತ ಹೈ ಮಗರ್, ತೂ ಸಬ್ಸೆ ಪ್ಯಾರಾ ಭೀ ಹೈ ಔರ್ ಖಾಸ್ ಭೀ.
0: ವಾಹ್ ವಾಹ್ ವಾಹ್ ವಾಹ್, ಡೇರ್ ಸರ್ ದಜ ಗುಮ್ ದಕನ ಕೋಮಿ ಶೇರ್ ಬಕ್ರಾಸ್ ಕೇಶಾ.
1: ಅಚ್ಚಾ
0: ದಸನೆ ಮದಾ ಸಿದ್ ರಹಮಾನಿ ವೈಸಡೆ ಲಾಡು ಬಾಸಿ ಗುಮ್ ದಕನ ವಿ ಯಸ್ ಮನಿಶೋ.
1: ನನ್ನ ಖೇರ್ ಉಸ್ಕೊಲ್ಲ ಅನ್ನೋ ಇದು ಅಲ್ಲಿ
0: ನಾನು ಮಾಹಿತಿ ಗುರ ಚಿಗುಮ್ದಕ್ಕೆ.